ಮೋಹನಂ ನಾಮ ಪ್ರಿಯತಿ ಗವಶಂ ವದ ನಾರಾಯಣ ಉವಾಚ ತ್ರಿಪುರಾರಿಸಯತ್ರಿತ್ವಾ ಜನಾನ ತ್ರಿಪುರಂ ಪುರಾ ಮನೋಜ ಬ್ರಹ್ಮಯತ್ರಿತ್ವಾ ಮಧುಕೈಟವಯೋರ್ಭಯಾ.

ವಿಚಾರೋ ನಾಸ್ತಿ ವೇದೆ ಚ ಜ್ಞಾನೇಸಿ ಮನೋರ್ಮುನೆ ಮಂತ್ರಗ್ರಹಣ ಮಾತ್ರೇಣ ವಿಷ್ಣುತುಲ್ಯೋಪವೀಂದರಾಃ ಮಮ ವಕ್ರಂ ಸದಾ ಪಾತು ಓಂ ದುರ್ಗಾಯೈ ನಮೋಸ್ತತಃ.

ಪಾಲಕಂ ನೇತ್ರೆ ಜ್ಞಾನಮಯ ಪಾತು ಶ್ರುತಿಂ ಪಾತು ಶಶೀಸುತಃ ಘ್ರಾಣಂ ಗಂಧಧರ ಪಾತು ಭುಜೌ ಪುಸ್ತಕ ಭೂಷಿತಃ ಮಧ್ಯಂ ಪಾತು ಸುರಾರಾಧ್ಯ ಪಾತು